ಸಾಯ್ರ ಹಂಚೌ ಉಸ್ಕೈ ನಿಂತಿ ಮರ್ಚು ಬಂಚೌ ಕಿನ ಪಲ್ ಪಲ್ ಮಾರಿರ ಹಂಚೌ ತಿಮ್ರೋ ಲಾಗಿ ಮರ್ಣೆ ಕುಂಚ ಕಿನ